ಬಿಲ್ಲು ಗುಮ್ಮುರಯ್ಯ ಉಡೆ ಪಾರ ಪೊಡಿಸಿ ಉಯ್ಟ ಬೋಲೆ ಬೊಟ್ಟಿರ ಕೂಡೆ ಗುಮ್ಮುರಯ್ಯ ಮಾರಿ ಕೀಲು ಗುಮ್ಮುರಯ್ಯ ಉಡೆ ಪಾರ ಪೊಡಿಸಿ ಉಯ್ಟ ಬೋಲೆ ಬೊಟ್ಟಿರ ಕೂಡೆ.